ಕನೆ ಮಾತಾ ತೆರ ಪಾದಿ ಕೊಟ್ಟೆ ಕೇಳು ವೈ ಕುದಾರ ಜ್ಯೋತಿ ಪಿಟಾನಿ ಕೊಟ್ಟೆ ಕೇಳು ವೈ ಆಕಾಶ ಗ್ರಹ ತಾರಾ ಪಾಡೆ ಲುಕೆ ಕೇಳು ವೈ ಪಡೆ ದೋರುದ ಸೇರೆ ಸಬ ದುವಾರ ಕೋದೆ ಪಡೆ ದೋರುದ ಸೇರೆ ಸಬ ದುವಾರ ಕೋದೆ ತೋರಾ ದೇಖೆ ಜಾಯಾ ಮೀನಾ ಮಾರೆ ಕೋದೆ ತೋರಾ ದೇಖೆ ಜಾಯಾ ಮೀನಾ ಮಾನುಷೆ ಮಾನುಷೇರ ಅಧಿಕಾರ ದಿಲೋ ಜೆ ಜನ এক আল্লাহ ছাড়া প্রভু নাই কহিল যে জন মানুষের লাগি চিরদিন যে ধরিল যে জন বাদশাহ ফকিরে এক সামিল করিল যে জন